ಸ್ಥೂಲಂ ಸಪ್ತಸ್ವರ ಗೀತಂ ಜಲಚರ ಸ್ಥಳಚರ ವನಚರ ರಂಜಿತ ಸದ್ಗೀತಂ ಸಂವಿತ ಯಮುನಾಥೋಯಂ ಅಗಣಿತ ವರಚರಿತಂ ಗೋಪೀ ಜನಮನ ಮೋಹನ ದಂತಂ ಶ್ರೀಕಾಂತಂ ಜಯ ದೇವ ಜಯ ದೇವ ವಂದೇ ಗೋಪಾಲಂ ಮೃಗಮದ ಶೋಭಿತ ಬಾಲಂ ಭುವನತ್ರಯ ಪಾಲಂ.